ನಿಜ ಸುದಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತ ಶಾಣಾತುರೇಣ ನಿಜ ಶಕ್ತಿ ಮುಖೇನ ಕ್ಲಿಪ್ತೈ ತೀರ್ಥೈ ಸ್ವಭಕ್ತ

ಕಚರಿಗೆ ವಿಭುದೈಷ್ಟ ಸಿದ್ಧಿಗೆ ಯೋಗೀಶ್ವರೈಷ್ಟ ತಮಹರ್ಷಿಗಳಿಗೆ ಕವೇದ್ಯೇ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಶ್ವೇತಾಯುಗೇಶಿ ಸಗುನಂದನ ಪೂಜಿತ ಯಜ್ಞಾಪರೇಶ ಯಗುನಂದನ ವಂದಿತ ಮನುಗ್ರಹ ಪರೆ ಜಗದಂಬಿಕೇಶ ಶ್ರೀ ಕೃಷ್ಣ ಮಾರಿ ಗಿರಿಜ ತವ ಸುಪ್ರ

ಪಾತಂ ಆಷಾಢ ಮಾಸಿ ಕೃತ ಪಾಲಿ ನದಿ ಸ್ಮೃತಿ ಸ್ವಂ ತತ್ಪೂರ್ವ ಫಲ್ಗು ಸುದಿನೇ ಕೃಪಯಾ ಪ್ರಭೂನ ಎಟ್ಟಾಶಿ ಶಕ್ತಿ ನವತೈಗೆ ನವರಾತ್ರಿ ಕಾಲೇ ಶ್ರೀ ಕೃಷ್ಣ ಮಾಡಿ.

ಯೋಗ ಸಿದ್ಧಿ ತದನುಗ್ರಹದಾಯಿನೀ ಸೋ ಶ್ರೀಕೃಷ್ಣನಾರಿಗೆ ಜಯ ತವ ಸುಪ್ರಭಾತಂ ಶ್ರೀಕೃಷ್ಣ ಮಾರಿಗಿರಿಜೇ ತವ ಸುಪ್ರಭಾತಂ ಯೇವಾ ಪಠಂತಿ ಮನುಜಾ ಸಹಿ ಭಕ್ತಿಯುಕ್ತಾಃ ಶೃಣ್ವಂತಿ ವಾ ಯದಿ ಮುದಾ ಸತತಂ ಜಪಂತಿ ತೇಷಾಂ ವಿಧೇಹಿ